ಅಸ್ಸ ಆಕಾಶವಾಣಿ ಶಿಮ್ಲೆ ಕೆಂಬೋಳ್ನಗು ಸಭೆ ಅದಿ ಪಾಯಿಂಬಾಯಿಕೆ ಬಿ ಮಟ್ಬೆ ಗೀನ್ ಕೌಸತಿ ಮನ್ ಪಸಂದ್ ಪಂಗವಾಡಿ ಕಾರ್ಯಕ್ರಮ.

ಮೋಡೆ ಮೋಡೆ ಶೆಹರದು ಖೋಸಿಲೆಗಿ ಸ್ವಾಸ್ಥ್ಯ ಸುವಿಧಾದು ಗಪ್ಪಲ್ ಹರಿನ್ ಸಹಿತ ಹೆಂಜಿನೇ ಏನಕ್ಕೆ ಬೈ ಶೆಹರಿ ಇಲಾಖಾದು ಡಾಕ್ಟರ್ ಅಜಿ ಖರ್ಕೊಯ್ ಖರ್ಕೊಯ್ ಸುವಿಧಾ ರಸಾದೆ ಖರೆ ಬೇಜಿ ಖರೆ ಆಪರೇಷನ್ ಅರ್ಲ ದೋಜಿ ಲೇ ತರ್ಸದೋರ್ ಪರ್ ದೊರ್ತಿಗೆ ದೇಶೋ ಗ್ರಾಮೀಣ ಲಾಕಾದು ಒಯ್ತಾರೆ ಲಾಕಾದು ಹೆಂಜ ಗಪ್ಪಲ್ ಹದನ್ ಸಹಿತ ಕ್ವಜ್ ಕ್ವಜಿ ಅಸ್ಪತಾಲ ಚಾನೆ ಹೆಂಜಿ ಪ್ರಾಥಮಿಕ ಸ್ವಾಸ್ಥ್ಯ ಕೇಂದ್ರ ಕುರ್ದಾನಿ ದೋದು ಜರಿಯಾಯಿ ಬುನಿಯಾದಿ ಸುವಿಧಾರ ಖೋಸಿಲೇಗಿತ್ತು ದಿರಸಾದೆ ಗಪ್ಪದಿಲ್ಲೆ ತೋಕಿ ಬೈ ಭಾರತ ಮೀದು ಆಬಾದಿ ಐನೆ ಮಸ್ತೋ ತ ಮೀದು ಹಿಸಾಬೆ ಡಾಕ್ಟರ್ ಅದು ತಾದಾದ ಐನೆ ಢಾತೋ ಯಾರಿ ದೋದಿ ಲಗಾತಾರ್ ತೇಯ ಘಂಟಾ ಡ್ಯೂಟಿಲ್ ಲೇಲೆ ಜಾತೋ ರಾತ್ ದಿನ ನತ್ಪದು ಸೇವಾರಿ ಹಾಜಿರ್ ದೋದಿ ಬ್ರೇನ್ ಲೇ ಜಾತೋ ಯಾರಿ ನೇಸ್ಲಸಿ ಗಪ್ಪ ಕಿ ಬೈ ಇಂ ಪೂರೆ ಮಶುಬೆ ಪರ್ಮಾ ಕಮೋ ಮಸ್ ದಬಾಬ್ ಶುಭೆ ಪರ್ಮಾ ದೋದಿಲ ಇಫೋ ತನಾಬ್ ಶುಜಿಲ್ ಜಾತೋ ತ ಸಾದಿರೆ ದಿರ ಸಾದೆ ಕ್ವಜ್ ಕ್ವಜ್ ನಗರ ಅದು ಗಪ್ಪ ಹೆಂಜ್ಲಾದನ್ ಕುಜಮನ ತ ಗ್ರಾಮೀಣ ಲಾಕ ಅದು ಗಪ್ಪ ಲಹದನಿ ಅಸ್ತಾಲ ಅದು ಮೀದು ಜಿಂದಗಿ ಬಚಾಚ ಛೋ ಔಷಾದಿದು ಅಗರ್ ಕಮಿ ಶುಯಿ ಸೈತ ಧ್ಯಾ ಛೋ ಕುಜ್ಮ ಢಾ ಸಂಸಾಧನ ಅದು ಬೀಜ ಕಮ್ ಲೇಲ ಡಾಕ್ಟರ್ ಅದು ಥಲ್ಜಿ ಇಚ ಮೋಡೆ ಚುನೌತಿ ಕುಜ್ಮ ಬಣಗಿಯುವ ಛಾನೆ ಹೆಂಜಿ ಕೊರೋನಾ ಮಹಾಮಾರಿ ಹುವೆ ಗಪ್ಪ ಲಹದನಿ ದು ದೋರ್ ಲ ಹೆಂಜಿ ಛಾನ ಪೇಶ ತರ್ಸಿ ಅವಂಗಡಿ ಹೇನರ್ ಬತ್ತೆ ಕೊರೋನಾನಿ ಬಚ್ಚೆ ಪಿಮ್ ಥಲ್ಜಿ ಹೆಂದು ಚುಂಗ್ ಘರ್ ಬಾರದು ಅಂದ್ರೆ ಬ್ರಸಿ ತೊಯ್ನಿ ದೋತಲ್ ಡಾಕ್ಟರ್ ಅಜ್ ಏನದು ಪರ್ವಾ ಮಲ ಜಿ ಪಿ ಪಿ ಕಿಟ್ ಲೇಗಿ ತೇ ಯೋ ನಿತಿ ಖಾರೆ ಬ್ರವಾ ತೇಯ ದಿಹಾಳ ತಜೆ ಏನದು ಚುಂಗ್ ಘರ್ ಬಾರನಿ ಒಯ್ತಾರೆ ಅಸ್ತಾಲ ಅದು ಕೊರೋನಾ ಯುದ್ಧ ಬಣಗಿತೆ ಡಟೆಗಿ ತೊಯ್ರ್ ತಾತ್ ಧ್ಯಾಟ್ರೋ ಮಹಾಮಾರಿ ಸಮಾಜ ಅಬ್ದಿ ಸಿಖಾಯ್ಗ ದೋಕಿ ಬೈ ದೇಶೋ ಅಸಲ್ ತಾಕತ್ ದೋ ಸ್ವಾಸ್ಥ್ಯ ವ್ಯವಸ್ಥಾ ಹೆ ಡಾಕ್ಟರ್ ಅಶುರ್ ತಾತ್ ದೇಶೋ ಸ್ವಾಸ್ಥ್ಯ ಬುನಿಯಾದ ಪಕ್ಕಲ್ ಹೇರ ಸಾದೆ ಹೇನರ್ ಬತ್ ತೆಮೀದಿ ಲ ಡಾಕ್ಟರ್ ಅದು ಅವ್ ಕುಜ್ಮಾ ಸೇಮ್ಜಿ ಹೆಂದಿ ಬತ್ತೆದಿ ದೋದು ಆದರ್ ಲೇಜು ಶೂ ಧ್ಯಾನ ಕುರ್ರತು ದೊರ್ ಕಿ ಭೈ ಬಚಾವ್ ಇಲಾಜ್ ಬೇಜಿ ರುಠೆ ಶೂ ಬೆಹತರ್ ಶೂ ತಾತ ದಿಗ ಪಾವಿಲ ಎಹಮಿಯತ್ ರನಿತೆ ಡಾಕ್ಟರ್ ಅದು ತರ್ಫೆ ಯೋಗ ರಸಾದೆ ಸಹಿ ಪೋಷಣೆ ವಕ್ತ್ ವಕ್ತರಿ ಜರೂರಿ ಜಾಂಚ್ ಅದಿ ಬಡಾವಾರನಿ ರೋಗದು ಮುಂಡೋ ಅವು ಕುಜ್ಮಾ ಹೆಂಜಿ ಶುರುವಾತಿ ದೋರರಿಯ ರೋಕೆ ಚಿಮ್ ದೋದು ತರ್ಫೆ ಕೋಶಿಶ್ ಶೂ ಜತು ಅವು ಸ್ವಸ್ಥ ಭಾರತ್ ಬಣಾ ಚಿಮ್ ಪಾಠಿ ರುಠೆ ಪೆಹಲ್ ಶೂ ಡಾಕ್ಟರ್ ಅರ್ ಇಚ್ ಸಭ್ಯ ಸಮಾಜೋ ಸ್ವಾಸ್ಥ್ಯ ವ್ಯವಸ್ಥಾವು ಸಿಫಾಯಿರ್ ಶೂರ್ ಸಾದಿರೆ ದುರ್ಮೇತ್ ಹೇನರ್ ಮನುಖ ಅದು ಥಲ್ಜಿ ಸ್ವಸ್ಥ ಸುರಕ್ಷಿತ ಜಿಂದಗಿಯು ಬಾರೆ ಹೆಂಜಿ ಸೋಚಿಸ್ಲ ಹೆಂದು ಥಲ್ಜಿ ಬೇಮಾನಿ ಅರ್ಜೇಸ ಛರಿ ಕುಜಿ ಟೇ ಕುಯಿರಾನಿ ಟೇಜಿ ನತ್ಪದು ಥಲ್ಜಿ ಛಾ ಹಾತ್ಸಾರಿ ಘಾಯಲ್ ಶುಜಿ ಮೀದು ಥಲ್ಜಿ ಟೇಶಿಯೇ ಖರೆ ಉಬಕ್ತರಿ ದುಬಕ್ತರಿ ಡಾಕ್ಟರ್ ಅಜಿ ಉಮ್ಮೀದ್ ಬಣಗಿ ತೇ ದೋದಿ ಖರ್ಕೊಯ್ ಜಿಂದಗಿಯೇ ಭರೋಸಾ ರನ್ ರತೋದುರ್ ತಾತ ಹೆಂದಿಲ ದಿಗಪ್ಪ ಜರೂರ್ ಹೆಂಜಿ ಬತ್ತೆಸ್ ಕೋನಿ ಕಿ ಬೈ ಹೆಂಜಿ ಖರಿಯೆ ಬಿಮಾರಿಯು ವಕ್ತರಿ ದೋದು ಹೀದ ತ ಹೆಂಜಿ ಲಾದನಿ ಲಾದನಿ ದಿರ ಸಾದೆ ದೋದು ತ್ಯಾಗೆ ಸೇವವ್ ಥಲ್ಜಿಲ ದೊರೆ ಹೆಂಜಿ ಹಮೇಶ ಹೀದ್ ಲವಲ್ಹೌನಿ ದೋದು ಆದರೆ ಸಮ್ಮಾನ್ ಹೆಂಜಿ ಹಮೇಶ ಲವನಿ ದೀಯೆ ಗಲ್ಗಪ್ಪ ರಸಾದೆ ಸುಖದಾಸು ಸಕ್ಸಿ ಐಚುಯ್ ಗೀತ್ ಹೆಂಜಿರೇ ರೋನಿ.